ಟಿಕೆಟ್ ನಂಬರ್ 7. ಹೋಯ್ ಹೋಯ್ಗೋ ಅನುಭವ ಹೆಂಗೆ ಮಗೇರೆ ಚಿಯಾಕಿ ಹಂಗರು ಯೋಸಬಿ ಗಣನೆ ಟಿಕೆಟ್ ನಂಬರ್ 7.